0: கிழக்கு வர்தன டெக்ஸ்டைல்ஸ் பிளாட்டினா 100 ஸ்டைலிஷ் பெண்மை மைலேஜ் கை டெக்கம ஏகம ரைட் அகைன் DRL ஹெட்லைட் ஆன்டி ஸ்கிட் பிரேக்கிங் சிஸ்டம் சஹ எலக்ட்ரானிக் ஃபியூல் இன்ஜெக்ஷன் தாட்சண்ய சமகி பிளாட்டினா 100 ஹெட் அ வெட காரயா David Peters Motor Company Private Limited
1: ಅಲ್ಲಿಗೆ ಹರಿಮತನಟ ಗಿಯೇ ಇಂದ LOLC ಗೆನ್ನ ಲೋನ್ ಎಕ್ ಗತ್ತೆ
2: ಮಾತ್ ಹರಿಯನ್ನ ಗೆಲ ಹರಿತನಟಮೆ ಅನ್ನೋನೆ
3: LOLC Finance ಹರಿಯನ್ನ ಹರಿಮತನ ಎಡಿ ವಿಸ್ತರ ಸದಹ 0115 715 555 ಅಮತನ್
4: ಅಸೀಮಾಂತಿಕ ಅವಕಾಶಯಕ ಅಪೂರ್ವತ್ವಯ ಅತ್ತಿದಿನ್ನ ಶ್ರೀಲಂಕಾವೆ ಅನರ್ಗತಮ ನಿಮಾವೆ ವಿಶಾಲತಮ ಪ್ರಮಾಣೆ ಪೋರ್ಸಿಲೇನ್ ಟೈಲ್ ಏಕತುವ ಮ್ಯಾಜೆಸ್ಟಿಕ ಲಂಕಾ ಟೈಲ್ಸ್
5: අලුත් කලාවකට ටෙලිනාට්‍ය පෙළක් බලන්න
6: ඔය ඉන්නේ දහවැනි ඔලමුලනේ එයාගේ තාත්තා නම විල
7: එක වගේ හතක් ඉන්න විකාර රූපී ලෝකේ හතෙන් එකක් වුණු පුදුම රජෙක්
8: රාජ්‍යරුව ගොබ්බයා
9: එයි හටද ගොබ්බයා තෝ ගොබ්බයා කිව්වේ
10: නිලබල කරේති ඔලමුල පුරේ
7: ජූලි 6 වනදා සිට සඳුදා සිට බ්‍රහස්පතින්දා දක්වා රාත්‍රී 7ට සියත ටීවී තුලින්